ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ನಮೋ ನಮಶ್ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ನಮಃ ವಿದ್ಯುತ್ಯಾಗೇತಿ ವಿದ್ಯುತ್ಯಾಗ ಚ ನಮೋ ನಮಶ್ಚ ಚ ನಮ ಈದ್ರಿಯಾಗೇದ್ರಿಯಾಗ ನಮಶ್ಚ ಚ ನಮ ಈದ್ರಿಯಾಗ ನಮ ಈದ್ರಿಯಾಗೇದ್ರಿಯಾಗ ನಮೋ ನಮ ಈದ್ರಿಯಾಗ ಚ ಛೇದ್ರಿಯಾಗ ನಮೋ ನಮ ಈದ್ರಿಯಾಗ ಚ ಈದ್ರಿಯಾಗ ಚ ಛೇದ್ರಿಯಾಗ

ಧ್ವರಾಣಾಂ ಗೋಪಾಮೃತಸ್ಯ ಋತಸ್ಯ ಗೋಪಾಮಧ್ವರಾಣಾಂ ಅಧ್ವರಾಣಾಂ ಗೋಪಾಮೃತಸ್ಯ ಗೋಪಾಮೃತಸ್ಯ ಋತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂ ಋತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಋತಸ್ಯ ದೀದಿ ವಿಂ ದೀದಿ ವಿಮಿತಿ ದೀದಿ ವಿಂ

0: ಪಂಚಂತ ಪಂಚ
1: ಉಷಿಕ್ಪ ಆವಕೋ ಆರತಿ ಸುಮೇಧಾಮರ್ತ್ಯೇಷ್ವಗ್ನಿರಮೃತೋ ನಿಧಾಯಿ
0: ಯರ್ತಿ ಧೂಮ ಮಾರುಷಂ ಭರಿ ಭ್ರದುಚ್ಛುಕ್ರೇನಾ ಶೋಚಿಷಾದ್ಯಾಮಿನಕ್ಷನ್ ದೃಶಾ

ಭಿರಋಷಿಭಿರೀಡ್ಯ ಈಡ್ಯ ಋಷಿಭಿಃ ಪೂರ್ವೇಭಿಃ ಪೂರ್ವೇಭಿರ ಋಷಿಭಿರೀಡ್ಯಾಃ ಋಷಿಭಿರೀಡ್ಯ ಈಡ್ಯ ಋಷಿಭಿರಋಷಿಭಿರೀಡ್ಯೋ ನೂತನೈರ್ನೂತನೈರೀಡ್ಯ ಋಷಿಭಿರಋಷಿಭಿರೀಡ್ಯೋ ನೂತನೈಃ ಋಷಿಭಿರಿತ್ಯ ಋಷಿಭಿಃ.

0: ಗಂಧಾಭಂ ರಕ್ತವಸ್ತ್ರಂ ಭ್ರಕುಟಿಯುತ ಮುಖಂ ಜ್ವಲಕೇಶಂ ಸುನೇತ್ರಂ ಸವ್ಯೇ ಖಡ್ಗಂ ಚ ದಂಡಂ ಋಷಿಕ ಪರಶುಂ ವಾಮಭಾಗೇ ಕಪಾಲಂ ಖೇಟಂ ಘಂಟಾಂ ವಹಂತಂ ಮುಸಲಮಪಿ ದಧತೆ ಕಿಂಗಿಣೀ ಮಲಯಾಢ್ಯಂ ಸಿಂಹತ್ವಕೃತ ಶಕ್ತಿ ಸ್ಫುರದು ಮಮ ಪುರೋ ವೀರಭದ್ರ ಸ್ವರೂಪಂ
1: ಏಕಪಾದಮೂರ್ತಿ ಧ್ಯಾನಂ ಏಕಮೂರ್ತಿಧರಮೇಕಪಾದಕಂ ಶೂಲಟಂಕವರದಾಭಯಾನ್ವಿತಂ ಕಾಲಕಂಠಮತಿ ಭೀಷಣಂ ಶಿವಂ ಲೋಕಪೂಜಿತಪದಂ ಭಜ

ಯುವನೇ ಟಂಕೃಷ್ಣಂ ದಧಾನಂ ಪೃಷ್ಠಸ್ತೋಕ್ಷಂ ಪ್ರಸನ್ನಂ ತೃಣಯನ ಸಹಿತಂ ಬದ್ಧವೇಣೀ ಕಿರೀಟಂ ವಾಮೇ ಗೌರ್ಯಾ ಸಮೇತಂ ಭಜತ ಗಿರಿಯುತಂ ತಂ ವೃಷಾರೂಢಮೀಶಂ ಗಜಾರಿಮೂರ್ತಿ ಧ್ಯಾನಂ ತ್ರಿಕ್ಷಂ ಶಾಂತಂ ಪ್ರಸನ್ನಂ ಶಶಿಧರಮಕುಟಂ ಕುಂಡಲೋದ್ಭಾಸಿಕರ್ಣಂ ಹಸ್ತೈಃ ಕಪಾಲಂ ತಿಶಿಖರಹಣ ಸರ್ವಾಂಕುಶಂ ಚಾವಹಂತಂ ಬಾಲಾಕಾರಂ ಸುವೇಶಂ ತರುಣ